0: ಭಂಡನ ಜಾಕಂಡ ಖಂಡ ಪರಶು ಕಾಂಡ ಕಾಂಡಹಾರಿ ಪಿಚಂಡ ಚಂಡಚಕ್ರ ಧ್ಯಾನ ಭಕ್ತ ನಿಧಾನ ದಾನ ಗಜಾದಾನ ದಾನ ಮಕರಮಾನ ಮಾನದಾನ ನಾಗಾರಿ ಕೃತರಾಗ ರಾಗ ಕಾಲಿಯ ಭೋಗ ಭೋಗ ನರ್ತನ ಯೋಗ ಯೋಗಚರಣ ಭೀಮಾ ಶರದ ಧಾಮ ಧಾಮ ಮಹಾಧಾಮ ಧಾಮ ಕೃತ್ಯಭಿರಾಮ ರಾಮಕೇಲ ಗಂಡ ಮಂಡಿತ ಕುಂಡಲ ಕಂಪಮಾನ ಮಸಕಾ ಕಂಡಲ ಮುಖ ಪ್ರಶಸ್ತ ವಿನುತ ವನಚರದ್ವಯ ಮೃಗಯುಗ ಮನುಜ ಷತ್ಕಥಾ ಸಮುಜ್ವಲ ಲೀಲಾವತಾರ ವಿಭವಮುತೋ ಸತ್ಯ ಸಾಯೀಶುನಿವೈ ಮಾ ಕೊರಕು ಅವತರಿಂಚಿನಾವಾ.
1: ಪ್ರೇಯರ್ ಇಸ್ ಅ ಓನ್ಲಿ ಸ್ಟ್ರೆಂತ್ ಅಂಡ್ ಗಾಡ್ಸ್ ಓನ್ಲಿ ವೀಕ್ನೆಸ್. ಟುಡೇ ಆಸ್ ಬಿಲಿಯನ್ಸ್ ಆಫ್ ಡಿವೋಟೀಸ್ ಥ್ರಾಂಗ್ ಮೌಂಟ್ ಕೈಲಾಶ್ ಇನ್ ದ ಹಿಮಾಲಯಾಸ್, ದ ಮೋಸ್ಟ್ ಮರ್ಸಿಫುಲ್ ಲಾರ್ಡ್ ಇಸ್ ವಿತ್ ಅಸ್, ಫಿಲಿಂಗ್ ಅವರ್ ಹಾರ್ಟ್ಸ್ ವಿತ್ ಡಿವೈನ್ ಲವ್ ಅಂಡ್ ಗ್ರೇಸ್. Let us rejoice, for our fortune is beyond compare.

ದೇಹಿ ಯಶೋ ದೇಹಿ ದ್ವಿಷೋ ದೇಹಿ ಸುರಾಸುರ ಶಿರೋ ರತ್ನ ನಿಘೃಷ್ಟ ಚರಣೇಂಬಿಕೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ದೇಹಿ.